ಮಾದುಲೆನ್ನಿಯಚನೆನ್ ನಿದ್ರಾಂತ ಮಂದೆನ್ನಿಯೋ ನಿನ್ನೊಂದ್ ಜ್ಞಾತಿಗನೆಂದು ಚೆಪ್ಪುಕೊನಗ ನೇರ್

ರಾಜ ಆಯ್ತ ಎವರೋ ಗಾದು ಸಾಕ್ಷಾತ್ತು ನಾರಾಯಣ ಮೂರ್ತಿ ರಾಮಚಂದ್ರರು. ಇತನಿಗೆ ದಕ್ಕ ಶಂಭುವಿಲ್ಲು ದುನುಮಾಡು ವಿಲ್ಕಾಡು ಮುಜ್ಜಗಮುಲಂದು ಲೇಡು. ಇತನಿಗೆ ದಪ್ಪ ಶಂಭುವಿಲ್ಲು ನೆಕ್ಕಿಡ ಸಖ್ಯಮು ಗಾದಿ ಕೇರಿಕೆ ಕ್ಷಿತಿಪೈ ಸೀತ ಕುಂದಗಿನ ಚೆಲ್ಲುಡು ನಿಚಯ ಮೀತಡೆ ಜಗದ್ಧಿಗಿತಮುಗಾ ಮಾನವಾಕೃತುಲನಿಟ್ಲು ದಹಿಂಚಿನ ವಾರ ಲಾದಿ ದಂಪತುಲು ರವಾಬ್ಜ ನಾಬುಲು ಸುಮಾ ಆದಿ ದಂಪತುಲು ರಮಾಬ್ಜ ನಾಬುಲು ಸುಮಾ. ಇತಡೇ ನೀಕು ತಗಿನ ಅಲ್ಲುಡು ಮನ ಭಾಗ್ಯಮು ಪಂಡೆ ಲೇಟಿಕಿಲು ಜನಕ.